ಪಾಹತಿ. ಪ್ರಾಣ ತನೋತುನ ಉಡು ಪಾಹತಿ, ಅವಯವ ಕಾಮಗ ಭಾರ ವಾಹತಿ. ಬಾಹ ತಸೆ ಮದ ಶ್ರೀ ಭಾಗ್ಯರಥಿ, ಅರಖಳೆ ಅಂತಿತ ವಿಪ್ಪಳ ಕುಥೆ. ಮದ ಸಾಂಗ ಮದ ಸಾಂಗ ಲಕ್ಷ್ಮಣ ದಾವು ಕುಥೆ. ಸರಳೆ ಜೀವನ ಸರಳಿ ಸೀತಾ, ಸರಳೆ ಜೀವನ ಸರಳಿ ಸೀತಾ, ಪುನರ್ಜಾತಮಿ ಆತ ಮಾತಾ. ಜಗೇನ ರಘುಕುಲ ದೀಪ ಕರಿತ, ಜಗೇನ ರಘುಕುಲ ದೀಪ ಕರಿತ, ಫಲಧರಿ ರೂಪ ಹೇ ಸುಮನ ಮಿಟೆ. ಮದ ಸಾಂಗ ಲಕ್ಷ್ಮಣ ಗೌ ಕುಠೆ. ವನಾತ ವಿಜನಿ ಮರುಭೂಮಿವರ, ವನಾತ ವಿಜನಿ ಮರುಭೂಮಿವರ, ವಾಡವೀನ ಮೀಹ ವಂಶಾಂಕುರ. ಸುಖಾತ ನಾಂದೋ ರಾಜ ರಘುವರ, ಜಾನಕಿ ಜನಾತುನ ಆಜ ಉಠೆ. ಮದ ಸಾಂಗ ಲಕ್ಷ್ಮಣ ಗೌ ಕುಠೆ. ಜಾಯಿ ದೇವರ ಪುರ ಮಾಗುತಿ, ಜಾಯಿ ದೇವರ ಪುರ ಮಾಗುತಿ, ಶರಸೆ ಮಾಝೆ ಸ್ವರಮದ ರುಪತಿ. ಪತೀನ ರಾಘವ ಕೇವಲ ನೃಪತಿ, ಬೋಲತಾ ಪುನಃ ಹಿ ಜೀವ ಥಟೆ. ಮದ ಸಾಂಗ ಲಕ್ಷ್ಮಣ ಗೌ ಕುಠೆ. ಇಥುನ ವಂದಿತೆ ಮೀ ಮಾತಾನ, ಇಥುನ ವಂದಿತೆ ಮೀ ಮಾತಾನ, ಪ್ರಣಾಮ ಪೋತವಿ ರಘುನಾಥಾನ, ಆಶೀರ್ವಚ ತುದ ಘೇ ದಾತಾನ. ಆಣಕಿ ಓಠಿನ ಶಬ್ದ ಪುಟೆ. ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ.